ನಿನಿದದಲಿ ಮದ ಗಮ ಅಗ ನಿದತ ಮಗ ಮಗ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ